ಮುಗೋ ಕೊಪ್ಪುತ್ತೆಳಲ್ದೆ ನಟ್ಟ ಮರೆಯುವ ಕೇರಿಡಿಕೊಳ ವಾಡಂ ನಗುಂ ಬೆರುಟ್ಟ ಬಟ್ಟ ವರು ಅರುಣ್ ಜಾರಣೆ ಸೆಲ್ ಮಲರು ತಯಂಗೋ ಒಟ್ಟಂಗೆರುಂ ಒಳಿಲ್ ಸೋಟ್